0: ಪರಮರೂಪ ಪುನೀತ ಮೂರ್ತ ಪೂರ್ವನ ಪುರಖಯಪಾರು ಕಾಲಹೀನ ಕಲಾ ಸಂಯುಕ್ತ ಅಕಾಲ ಪುರಖಯ ದೇಶ ಅಂಗ ರಾಗನಾ ರಂಗ ಜಗ ಜಾತ ಪಾತನಾ ನಾಮ ಪರೂಪ ಅಮೀಕ ಅನೌಷಧ ಏಕ ಪರಖಯಾವತೂತ
1: ಗರ್ಭಗಂಜನ ಸರ್ವ ಪಂಜನ ಆದರೂಪ ಅಸೋತ
0: ಅಂಗಹೀನ ಪಾಂಗನಾಥಮ ಏಕ ಪರಖಯ ಪಾರ
1: ಸರ್ವ ಲಾಯಕ ಸರ್ವ ಕಾಯಕ ಸರ್ವ ಕೋ ಪ್ರತ ಪಾರ
0: ಸರ್ವ ಗಂತ ಸರ್ವ ಹಂತ ಸರ್ವ ತೇ ಅನಪೇಖ
1: ಸರ್ವ ಶಾಸ್ತ್ರ ನಾ ಜಾನಹಿ ಜಹ ರೂಪ ರಂಗ ಅರ ರೇಖ
0: ಪರಮ ಬೇ ಪ್ರಾಣ ಜಖ ನೇತ ಪಾಖತ ನೇತ
1: ಕೋಟ ಸಿಮ್ರತ ಪ್ರಾಣ ಶಾಸ್ತ್ರ ನಾ ಆವೇ ಬಹ ಚಿತ್ತ ಮಧು ಪಾರ ಶಂತ್ವಾ ಪ್ರಸಾದ
0: ಗುಣಗಾನ ಉದಾರ ಮಹಿಮಾ ಅಪಾರ ಆಸನ ಪಂಗ ಉಪಮಾ ಅನಂಗ
1: ಅನುಪಮ ಪ್ರಕಾಶ ನಿಜ ದಿನ ನಾಶ ಅಜಾನ ಬಾಹೋ ಶಾಹಾನ ಶಾಹೋ
0: ರಾಜಾನ ರಾಜ ಪನಾನ ಪಾನ ದೇವಾನ್ ಉಪಮಾ ಮಹಾನ
1: ಇಂದ್ರಾನ್ ಇಂದ್ರ ಬಾಲಾನ್ ಬಾಲಂಕಾನ್ ರಂಗ ಕಾಲಾನ್ ಕಾಲ
0: ಅನ್ ಪೂತ ಅಂಗ ಅಭ ಅಪಂಗತ ಮಿತ ಅಪಾರ ಗುಣಗಾನ ಉದಾರ
1: ಗುಣಗಾನ ಪ್ರಣಾಮ ನಿರ್ಭಯ ನಿಕಾಮ ಅದ್ಭುತ ಪ್ರಚಂಡ ಮಿತ ಗತ ಖಂಡ
0: ಕರ್ಮ ಅದೃಷ್ಟ ಧರ್ಮ ಸರ್ವ ಪರಂದನ್ ಅಂತ.